ನೇತ್ರೀ ಸಸ್ಯ ಪೂರ್ಣ ಸ್ವರ್ಣ ಗರ್ಭ ಪ್ರಣಧನ ಮಾನ ಮುಲು ಪೂಜಾ ಪ್ರಸವ ಮುಲುಗಾನಿ ಮಹೋಜ್ವಲ

ಜ್ಞಾನನೇತ್ರೀ ಸಸ್ಯ ಪೂರ್ಣ ಸ್ವರ್ಣ ಗರ್ಭ ವಂದನೀಯ ಜನನೀಯೋ ಭಾರತವನಿ ಮಹಿಮಾನ್ವಿತ ತರಣಿ ಸೌಭಾಗ್ಯ ಜೀವನಿ ವಂದನೀಯ ಜನನೀಯೋ ಭಾರತವನಿ ಮಹಿಮಾನ್ವಿತ ತರ